0: FM ka Mmabaloi Mabitsela.
1: Ke ya go leboga Miss Pro Motheletši Thobela. Ke ditaba tša iri ya boraro tšeo di balwago pele ga nako ka lebaka la papadi. Taba kgolo go tšona e re Archbishop ya sa tšwa go go kgethwa wa kereke ya Redeemed Christian Church Mdlomo o kgopetše tshwarelo go basadi ba naga ya Aforika Borwa go šeditšwe ditiragalo tša bosenyi tša go amana le dikgaruru tša bong ga a bolela tirelong ya bosetšhaba ya letšatši la thapelo yeo e sepetšwago ke leke ya basadi ka mokgatlhong wa ANC o re ga se nnete gore basadi ba phele ka letšhogo ka nageng ya bobona. Leke ya basadi ka mokgatlhong wa ANC dikereke le batšeakarolo ba go fapana ba kopane go la Alberton Civic Center ka Ekurhuleni go tlhompha le go gopola batšwasetlhabelo ba ditiragalo tša dikgaruru tša bong le dipolao tša basadi se se tla nakong yeo go utollotšwego ditopo tše lesomepedi tša basadi tikologong yeo dikgweding tše pedi tša go feta.